0: ye o yin kesi
1: so boy yamana so
0: jesus enkwa na wo ye man sankuni su